0: for landing.
1: Okay, right, heading 1, heading 1, heading 1,
0: heading 1, heading 1, heading 1, heading 1, heading 1, heading 1, heading 1, heading 1, heading 1, heading 1, heading 1, heading 1, heading 1, heading 1, heading 1, heading 1, heading 1, heading 1, heading 1, heading 1, heading 1, heading 1, heading 1, heading 1, heading 1, heading 1, heading 1, heading 1, heading 1, heading 1, heading 1, heading 1, heading 1, heading 1, heading 1, heading 1, heading 1, heading 1, heading 1, heading 1, heading 1, heading 1, heading 1, heading 1, heading 1, heading 1, heading 1, heading 1, heading 1, heading 1, heading 1, heading 1, heading 1, heading 1, heading 1, heading 1, heading 1, heading 1, heading 1, heading 1, heading 1, heading 1, heading 1, heading 1, heading 1, heading 1, heading 1, heading 1, heading 1, heading 1, heading